0: ಸಂಘ ನಿಗಳಿಸಿದ್ದಾರೆ. ಸೈದಿಯುಡನ್ ತಳಗದರೆ ಪುತ್ತಂಬುದು ಪಾಡಲ್ತಾರೆ. ರಾತ್ರಿ ನೀಲೇ ಬಾನೋಲಿಗೆ ಪೊಡು ಪೊಡು ಪೊಡು ಪೊಡು ಐದು ಯಾರೇ ಕೇಳು ಕೇಳು
1: ತಮಿಳು ಒಳಗಿದು ತಮಿಳು ಒಳಿಕ್ಕಿದು ಬಾನಲೈ ತಮಿಳು ಒಳಗಿದು ಉಲಗ ಮೈನು ತಮಿಳು ಒಳಿಕ್ಕಿದು ಮಂಚಿಯಾಲಿ ತಮಿಳು ಒಳಿಕ್ಕಿದು ಕನ್ನಡ ತಮಿಳು ಒಳಿಕ್ಕಿದು ಇಂಡಿಯನ್ ಆಯಿಲ್ ತಮಿಳು ಒಳಿಕ್ಕಿದು ಐಫೋನ್ ತಮಿಳು ಒಳಿಕ್ಕಿದು ಐಟಿಆರ್ ತಮಿಳು ಒಳಿಕ್ಕಿದು